0: ಪಾಶ್ಚಾತ್ಯ ಹಾಗೂ ವೃದ್ಧಾಶ್ರಮೆ ಬಿರಾಮಿ ಹುಡುಕಲಾಗಿ ಫಿಜಿಯೋಥೆರಾಪಿ ಪೆನ್ಸಲ್ ಥೆರಾಪಿಕ್ ವಿಧಿಬಾಟ ಉಪಚಾರ ಗರಿಂಛ
1: ನಶಾ ಚ್ಯಾತಿಯೇಕಾ ಬಿರಾಮಿಹರುಕೋ ಬಿನಾ ಆಪರೇಷನ್ ಫಿಜಿಯೋಥೆರಾಪಿ ತಥಾ ಎಕುಪೇಂದ್ರ ಥೆರಾಪಿಬಾಟ ಸಫಲ ಉಪಚಾರ ಗರಿಂಛ
0: ಬಿರಾಮಿಹರುಕೋ ಸುವಿಧಾಕೋ ಲಾಗಿ 24 ಘಂಟಾ ಎಂಬುಲೆನ್ಸ್ಕೋ ವ್ಯವಸ್ಥಾ ಗರಿಯೇಕೋ ಛ ಅಸಹಾಯ ನಾಗರಿಕ ಏಕ ಮಹಿಳಾ ಅನಾಥ ಬಾಲ ಬಾಲಿಕಾ ಅಪಾನ ಶ್ರೇಷ್ಠ ನಾಗರಿಕರಲ್ಲಿ ಔಷಧಿ ಬಾಹೆಕ್ ಅನ್ಯ ಸಂಪೂರ್ಣ ಸೇವಾ 10% ಛುಟ್ಕು ವ್ಯವಸ್ಥಾ ಗರಿಯೇಕೋ ಛ ಕೌಶಲ್ಯ ಅಸ್ಪತಾಲ ಪ್ರಾಣಿ ಶಾಖಾ
1: ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಶೂನ